ಅನಸಸ್ಯ ಕುತೋ ವಿದ್ಯ ಅವಿದ್ಯಸ್ಯ ಕುತೋ ಧನಂ ಅಧನಸ್ಯ ಕುತೋ ಮಿತ್ರಂ ಅಮಿತ್ರಸ್ಯ ಕುತೋ ಸುಖಂ. ಅಹೋ, ಅಳಸಲ ವಿದ್ಯ ಕಶಿ ಮಿಳ್ನಾರ್? ವಿದ್ಯೆ ಶಿವಾಯ ಧನ್ ನಾಹಿ, ಧನಾಶಿವಾಯ ಮಿತ್ರ ನಾಹಿ, ಆಣಿ ಮಿತ್ರಾಶಿವಾಯ ಆನಂದ ಸುಖ ನಾಹಿ. ಮನೂನಚ ವಿದ್ಯೆಚ ಸಹ್ಯಾನ ಕಷ್ಟಾನ ಪ್ರಾಮಾಣಿಕಪಣಾನ ಧನ ಕಂಬವಾವ.